ಇದು ಇಂದಿನ ಹಕ್ಕಿಯ ಬಳಗ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 3:50. ಇನ್ನೀಗ ಗುಲ್ಮೊಹರ್. ಇತ್ತೀಚಿನ ವರ್ಷಗಳಲ್ಲಿ ತೆರೆ ಕಂಡ ಹಿಂದಿ ಚಲನಚಿತ್ರಗಳಿಂದ ಆಯ್ದ ಗೀತೆಗಳು. ಆರಂಭದಲ್ಲಿ ಬಾಜಿರಾವ್ ಮಸ್ತಾನಿ ಚಿತ್ರದ ಗೀತೆಯನ್ನು ಕೇಳೋಣ. ಇದು 2015 ತೆರೆ ಕಂಡಂತಹ ಚಿತ್ರ. ಶ್ರೇಯಾ ಘೋಷಲ್, ಗಣೇಶ್, ಚಂದನ್ ಶಿವೆ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಸಂಜಯ್ ಲೀಲಾ ಬನ್ಸಾಲಿ ಸಂಗೀತವನ್ನು ನೀಡಿದ್ದಾರೆ.

ದಿವಾನ ಮಸ್ತಾನ ಚಿತ್ರದಿಂದ ಆಯ್ದ ಗೀತೆ ಸೋನು ನಿಗಮ್ ಹಾಗೂ ಪೂರ್ಣಿಮಾ ಹಾಡಿದ್ದಾರೆ. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಲ್ ಸಂಗೀತವನ್ನು ನೀಡಿದ್ದಾರೆ.

ಜಬ್ರಿ ಮೆಟ್ ಚಿತ್ರದಿಂದ ಆಯ್ದ ಗೀತೆ, ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ, ಇರ್ಷಾದ್ ಕಮೀಲ್ ಅವರ ರಚನೆ, ಪ್ರೀತಮ್ ಅವರ ಸಂಗೀತ.

ರಂಗದೆ ಬಸಂತಿ ಚಿತ್ರದ ಗೀತೆ. ದಲೀರ್ ಮೆಹಂದಿ ಹಾಗೂ ಚಿತ್ರ ಅವರು ಹಾಡಿದ್ದಾರೆ. ಎ ಆರ್ ರೆಹಮಾನ್ ಅವರ ಸಂಗೀತ, ಪ್ರಸೂನ್ ಜೋಶಿಯವರ ಸಾಹಿತ್ಯ.

ಪುಷ್ಪ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಸುನಿಧಿ ಚೌಹಾಣ್. ರಕೀಬಲಂ ಅವರ ಸಾಹಿತ್ಯಕ್ಕೆ ದೇವಿಶ್ರೀ ಪ್ರಸಾದ್ ಸಂಗೀತವನ್ನು ನೀಡಿದ್ದಾರೆ.

ಭೂಲ್ ಭುಲ್ಲಯ್ಯ ಚಿತ್ರದಿಂದ ಆಯ್ದ ಗೀತೆ, ಶ್ರೇಯಾ ಘೋಷಾಲ್ ಹಾಗೂ ಎಂ ಜಿ ಶ್ರೀಕುಮಾರ್ ಹಾಡಿದ್ದಾರೆ ಸಮೀರ್ ಅವರ ಗೀತೆಯನ್ನು. ಪ್ರೀತಿಮ್ ಅವರ ಸಂಗೀತ ಇದರಲ್ಲಿದೆ.

ಆರ್ ರಾಜ್ಕುಮಾರ್ ಚಿತ್ರದ ಗೀತೆ ಇದು. ನಕಾಶ್ ಅಜೀಜ್ ಹಾಗೂ ಅಂತರಾ ಮಿತ್ರ ಹಾಡಿದ್ದಾರೆ. ಅನುಪಮ್ ಅಮೋದ್ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಸಂಗೀತವನ್ನು ನೀಡಿದ್ದಾರೆ.

ಆರ್ ಚಿತ್ರದ ಗೀತೆ ಇದು. ವಿಶಾಲ್ ಮಿಶ್ರಾ ಹಾಗೂ ರಾಹುಲ್ ಸಿಪ್ಲಿಂಗ್ ಹಾಡಿರುವಂತಹ ಗೀತೆ. ಪ್ರಿಯಾ ಮುಖರ್ಜಿಯವರ ಗೀತೆ ಇದು. ಎಂ ಎಂ ಕೀರ್ವಾಣಿ ಸಂಗೀತವನ್ನು ನೀಡಿದ್ದಾರೆ.

0: ಕಾಂತಾರ ಚಿತ್ರದ ಗೀತೆ, ನಕಾಶ್ ಅಜೀಜ್ ಹಾಗೂ ಚಿನ್ಮಯಿ ಶ್ರೀಪಾದ್ ಹಾಡಿರುವಂತಹ ಗೀತೆ ಇದು. ಅರಾಫತ್ ಮೊಹಮ್ಮದ್ ಈ ಗೀತೆಯನ್ನು ಬರೆದಿದ್ದಾರೆ, ಬಿ ಅಜನೀಶ್ ಲೋಕನಾಥ್ ಸಂಗೀತವನ್ನು ನೀಡಿದ್ದಾರೆ.
1: ಇದ್ದೇ ಆಗ್ಬೇಕು ಮನೆ.

ಗುಲಾಬ್ ಗ್ಯಾಂಗ್ ಚಿತ್ರದ ಗೀತೆಯನ್ನು ಕೇಳೋಣ ಕೌಶಿಕಿ ಚಕ್ರವರ್ತಿಯವರ ಧ್ವನಿಯಲ್ಲಿ. ನೇಹಾ ಶರಾಫ್ ಅವರ ಸಾಹಿತ್ಯಕ್ಕೆ ಅನುಭವ್ ಸಿನ್ಹಾ ಸಂಗೀತವನ್ನು ನೀಡಿದ್ದಾರೆ.

ಓ ಚಿತ್ರದ ಗೀತೆ ಇದು, ಸುನಿಧಿ ಚೌಹಾನ್ ಹಾಡಿದ್ದಾರೆ. ದೇವಿ ಕೊಹ್ಲಿ ಅವರ ಹಾಡಿಗೆ ಆನಂದರಾಜ್ ಆನಂದ್ ಸಂಗೀತವನ್ನು ನೀಡಿದ್ದಾರೆ.

ವಿಕಿ ಡೋನರ್ ಚಿತ್ರದ ಗೀತೆಯನ್ನು ಕೇಳೋಣ ಆಯುಷ್ಮಾನ್ ಖುರಾನ್ ಅವರ ಧ್ವನಿಯಲ್ಲಿ. ಸ್ವನಾಥ್ ಕಿರ್ಕಿರೆ ಈ ಗೀತೆಯನ್ನು ಬರೆದಿದ್ದಾರೆ, ಅಭಿಷೇಕ್ ಅಕ್ಷಯ್ ರಾಗ ಜೋಡಣೆ ಮಾಡಿದ್ದಾರೆ.